0: ಇವನವರ ಹಲಗೆಯ ಒಳಗವರ ಸಾವರ ಮಾಡಿ ಪಕ್ಕ ಸಮೇತ ಬರಾಕ ಪಾರ ಕಲಸಿ ಗದುಂಬ ಗಸ್ಕೋ ದಾಕಸದ ದೇತ
1: ಚಾಕಿಯೋ ಚಾಕಿಯೋ ಹಾತ್ತೆ ಹೆಲೆ ಗ್ರಾಕಾನ ಹಲೇಕೋ ಮಿನ ಐಸಿಯು ಮಾ ಅಫಗ್ರಕ್ಕ ಯಲ ಬಗಸ್ ವಿ ಶಾಲ್ ಗೋ ಟುಗೆದರ್
0: ಯಾರೆ ನಾಮ ಸನ್ನಿ ಸೇಕೋ ಸೇಕ ಅವರ ಕರ್ಮದಿ ಹಾಶ್ ಲೇತ ಅಂದಿ ಗೆಬಿ ಅವರ ಅಕ್ರಂದ ಗಾಶ್ಮಕಂ ತಫಗ್ರನಿ ಶಕಲ ಗೆಬ್ಲ ಕರ್ಲಿಯೋ.

ಬಿಂದಲೋ ಮಹರೋರ್ತು ಲಕ್ಷ್ಮೀ ಚರೇತ್ ಬರೀತ್ ಬೃಂದಾತ್ ನಸವ ಕಥಾ ಸೇವ ಮಂಡಲ ದತ್ತವ ಜರೀತ್ ಅರ್ವಕಬದ್ ರಕ್ಭಯೋಂ ಶಂಕ ಆತನ ವರೀತ್ ಈವಿಕ್ ಬರ್ಸವಾಗೇರೋ ಅನವು ಕಮ್ಮ ವಾರೀತ್ ಎಲ್ಲ ಗಮನ ಆಗುತ್ತೆ ಇಕೋನಿ.